0: ಚತುರ ಏಕ ಪೇರಾಯ್ನ ಯಾ ಗೋಳಾ ಬೋಲ ಯಾ ಚತುರ ಬೋಲ ಗಾ
1: ಎಕ ಚತುರ ನಾರ ಕರ್ಕೆ ಸಿಂಗಾರ
2: ಎಕ ಚತುರ ನಾರ ಬಡಿ ಹೋಶಿಯಾರ
1: ಮೇರೆ ಮನ ಕೆ ದ್ವಾರ ಯೇ ಘುಸತ ಜಾತ್ ಅಪ್ನೇ ಹಿ ಜಾಲ್ ಮೇ ಫಸತ ಜಾತ್ ಹಮ ಮರತ